ಸ್ವರಾ ಶ್ರೀ ಅಭಿಮನ್ಯು ಜನ್ಮ ನಾಗಯೇ ರಾಣಿ ಸುಭದ್ರಾಮ ಮರಿಯೆ ರಣಮಾ ಕುಲಚಿಯೆ ಭಯೋ ಬಾಚೆ ನನ್ ಕೋಹಿತಾ ರಾಣಿ ಶ್ರೀ ಅಭಿಮನ್ಯು ಕಿಪನಿ ಥಿನ್ ಶ್ರೀ ಉತ್ತರಾ ಗರ್ಭಿಣೀ ತಿನೈ ಬಾಟ ಪಚಿ ಪರಿಚಿತ ಭಯೇ ಗರ್ಭೆ ಟುರಾವಣಿ ನಾರಾಯಣ.